ಬಡೆ ಬಡೆ ಅಹಂಕಾರಿಯ ನಾನಕ್ ಗರ್ಭ ಗಳೇ ಅಷ್ಟಪದಿ ಜಿಸ್ಕೆ ಅಂತರ್ರಾಜಮಾನ್ ಸೋ ನರಪಾತಿ ಹೋತ್ ಸಮಾನ್ ಜೋ ಜಾನೇ ಮೈ ಜೋ ಬನುವಂತ ಸೋ ಹೋತ್ ವಿಷ್ಟಾ ಕಾಜಂತ ಆಪಸ್ಕಾವ್ ಕರ್ಮವಂತ ಕಹಾವೇ ಜನಮ ಮರೇ ಭೋಜೋನ್ ಪರಮಾವೇ ತನ್ ಭೂಮಿ ಕಾ ಜೋ ಕರೇ ಗುಮಾನ್ ಸೋ ಮೂರ್ಖಂದಾ ಗ್ಯಾನ್ ಕರ ಕಿರ್ಪಾ ಜಿಸ್ಕೆ ಹೃದಯ ಗರೀಬಿ ವಸಾವೇ ನಾನಕ ಇಹಾಂ ಮುಕ್ತ ಆಗೇ ಸುಖ ಪಾವೇ ತನ್ವಂತಾ ಹೋಯ ಕರ ಗರ್ಭಾವೇ ತ್ರಿಣ ಸಮಾನ ಕರ್ಸಂಗ ನಾ ಜಾವೇ ಬಹು ಲಸ್ಕರ್ ಮಾನ ಕೂಪರ್ ಕರೇ ಆಸ ಪಲ್ ಪೀತರ ತಾಕಾ ಹೋಯ ವಿನಾಶ ಸಬ್ತಿ ಆಪ್ ಜಾನೇ ಬಲವಂತ ಖಿನ್ ಮೇ ಹೋಯ ಜಾಯ ಪಸ್ಮಂತ ಕಿಸೈ ನಾ ಬದೈ ಆಪ ಅಹಂಕಾರೀ ತ್ರಮ ರಾಯ ತಿಸ್ ಕರೇ ಖುವಾರೀ ಗುರುಪ್ರಸಾದ ಜಾ ಕಾ ಮಿಟೇ ಮಾನ ಸೋಜನ್ ನಾನಕ ದರ್ಗೇ ಪ್ರವಾನ್ ಮನ್ ಪ್ರಭು ದೋರ್ ಕೇ ನಾಯ ದೇ ದಿಸ್ ತಾವತಾ ಬೈಠಾಯ ತಾಕೋ ವಿಘ್ನ ಲಾಗೇ ಕೋ ತ್ರಮಂತಾ ಹೋಯ ಕರ ಗರ್ಭಾವೇ ತ್ರಿಣ ಸಮಾನ ಕಸ್ಸು ನಾ ಜಾವೇ ಬೋಲಸ್ ಕರ್ಮಾನ್ ಕೂಪರ್ ಕ್ರಿಯ ಆಸ ಪಲ ಪೀತರ್ತಾ ಕಾ ಹೋಯ ವಿನಾಶ ಸಬ್ತಿ ಆಪ ಜಾನೇ ಬಲವಂತ ಕಿನ್ ಮೇ ಹೋಯ ಜಾಯ ಪಸ್ಮಂತ ಕಿಸೈ ನಾ ಬದಯ ಅಹಂಕಾರೀ ತ್ರಮ ರಾಯ ತಿಸ್ ಕರೇ ಖುವಾರೀ ಗುರುಪ್ರಸಾದ ಜಾ ಕಾ ಮಿಟೇ ಅಭಿಮಾನ ಸೋ ಜನ ನಾನಕ ದರ್ಗೇ ಪ್ರವಾನ್ ಕೋಟ ಕರ್ಮ ಕರೇ ಹೋ ತಾರೀ ಶರಮ ಪಾವೇ ಸಗಲೇ ವಿರ್ಥಾರೀ ಅನಿಕ ತಪಸ್ಯಾ ಕರೇ ಅಹಂಕಾರ ನರ್ಕ ಸುರ್ಖ ಫಿರ್ ಫಿರ್ ಅವತಾರ ಅನಿಕ ಜತನ ಕರ ಆತ್ಮ ನಿದ್ರವೇ ಹರ ದರ್ಗೇ ಕಹ ಕೈಸೇ ಗವೇ ಆಪಸ್ ಕಹ ಜೋ ಪುಲಾ ಕಹಾವೇ ತಿಸೇ ಪುಲಾಯ ನಿಕಟ ನಾ ಆವೇ ಸರ್ವ ಕೀ ರೇಂಜಾ ಕಾ ಮನ ಹೋಯ ಕೋ ನಾನಕ ತಾ ಕೇ ನಿರ್ಮಲ ಸೋಯೇ ಜಬ ಲಗ ಜಾನೇ ಮುಜತೇ ಕಛ ಹೋಯೇ ತಬ ಇಸ್ ಕೋ ಸುಖ ನಾ ಹೀ ಕೋಯೇ ಜಬ ಯೇ ಜಾನೇ ಮೈ ಕಿಚ ಕರ್ತಾ ತಬ ಲಗ ರಬ ಜೋನ್ ಮೇ ಫಿರ್ತಾ ಜಬ ತಾರೇ ಕೂ ಬೈರೀ ಮೀತ ತಬ ಲಗ ನೇ ಚಲನಾ ಹೀ ಚೀತ ಜಬ ಲಗ ಮೋಹ ಮಗನ ಸಂಗಮಾಯೇ ತಬ ಲಗ ಧರ್ಮ ರಾಯ ದೇ ಸಜಾಯೇ ಪ್ರಭ ಕಿರ್ಪಾ ತೇ ಬಂಧನ ಟೂಟೇ ಗುರುಪ್ರಸಾದ ನಾನಕಹ ಛೂಟೇ ಸಹಸ ಕಟ್ಟೇ ಲಖ ಕೌಟ ಧಾವೇ ತ್ರಿಪ್ತ ನಾ ಗಾವೇ ಮಾಯಾ ಪಾಛೇ ಪಾವೇ ಅನಿಕ ಭೋಗ ರುಖ್ಯಾ ಕೇ ಕರೇ ನ ತೃಪ್ತಾವೇ ಖಪ ಖಪ ಮರೇ ಬಿನಾ ಸಂತೋಖ ನೀ ಕೂ ರಾಜೇ ಸುಪನ ಮನೋರಥ ವೃತ್ತಿ ಸಬ ಕಾಜೇ ನಾಮ ರಂಗ ಸರ್ವ ಸುಖ ಹೋಯ ಬಡ ಭಾಗೀ ಕಿಸೇ ಪ್ರಾಪ್ತ ಹೋಯ ಕನ ಕರಾವನ್ ವಾ ಪೇ ಆಪ ಸದಾ ಸದಾ ನಾನಕ ಹರ ಜಾಪ ಕನ ಕರಾವನ್ ಕರ್ಣೇ ಹಾರ ಇಸ್ಕೇ ಹಾಥ ಕಹ ವಿಚಾರ ಜೈಸೀ ದೇಷ್ಟ ಕರೇ ತೈಸಾ ಹೋಯ ಆಪೇ ಆಪ ಆಪ ರಸೋಯ ಜೋ ಕಿಚ ಕಿನೋ ಸ್ವಪ್ನೇ ರಂಗ ಸತ್ಯೇ ದೂರ ಸಭೂ ಕೈ ಸಂಗ ಬೂಝೈ ದೇಖೈ ಕರೈ ವಿವೇಕ ಆಪೇ ಏಕ ಆಪೇ ಅನೇಕ ಮರೈ ನಾ ಬಿನ್ಸೈ ಆವೇ ನಾ ಜಾಯ ನಾನಕ ಸದೀ ರಹ ಸಮಾಯ ಮರೈ ನಾ ಬಿನ್ಸೈ ನಾ ಮರೈ ನಾ ಬಿನ್ಸೈ ಆವೇ ನಾ ಜಾಯ ನಾನಕ ಸದೀ ರಹ ಸಮಾಯ ಆಪ ಉಪದೇಶೈ ಸಮಝೈ ಆಪ ಆಪೇ ರಚಿಯಾ ಸಬ ಕೈ ಸಾಥ ಆಪ ಕಿನೋ ಆಪನ ವಿಸ್ತಾರ ಸಬ ಕಾ ಚುಸ್ಕಾವೋ ಕರ್ಣೇ ಹಾರ ಉಸ್ತೇ ಪಿನ್ ಕಹೋ ಕಿಛ ಹೋಯೇ ಥಾನ್ ಥನಂತರೇ ಕೈ ಸೋಯೇ ಅಪನೆ ಚಲಿತ ಆಪ ಕರ್ಣೇ ಹಾರ ಕೌತಕ ಕರೇ ರಂಗ ಆಪಾರ ಮನ ಮಹ ಆಪ ಮನ ಅಪನೆ ಮಾಹೇ ನಾನಕ ಕೀಮತ್ ಕಹಿ ನಾ ಜಾಯೇ ಸಾತೇ ಸಾತೇ ಸತ್ ಪ್ರಭು ಸ್ವಾಮೀ ಗುರುಪ್ರಸಾದ ಕಿನೇ ವಖ್ಯಾನೀ ಸಚ ಸಚ ಸಚ ಸಬ ಕೀನಾ ಕೋಟ ಮದೇ ಕಿನೇ ಬಿಳ್ಳೇ ಚೀನಾ ಪಲಾ ಪಲಾ ಪಲಾ ತೇರಾ ರೂಪ ಅತ್ ಸುಂದರ ಅಪಾರ ಅನೂಪ ನಿರ್ಮಲ ನಿರ್ಮಲ ನಿರ್ಮಲ ತೇರೀ ಬಾಣೀ ಕಾಟ ಕಾಟ ಸುನೀ ಸರವಣ ಬಖ್ಯಾಣೀ ಪವಿತ್ರ ಪವಿತ್ರ ಪವಿತ್ರ ಪುನೀತ ನಾಮ ಜಪೈ ನಾನಕ ಮನ ಪ್ರೀತ ಸರೋಕ ಸಂತ ಸರಣ ಜೋ ಜನ ಪರೈ ಸೋ ಜನ ಉದರನ್ ಹಾರ ಸಂತ ಕಿ ನಿಂದಾ ನಾನಕ ಭೋರ್ ಭೋರ್ ಅವತಾರ ಅಷ್ಟಪದಿ ಸಂತ ಕೈ ದುಃಖನ ವಾರ ಜಾ ಕಟ್ಟೈ ಸಂತ ಕೈ ದುಃಖನ ಜಮ ತೇನೇ ಛುಟ್ಟೈ ಸಂತ ಕೈ ದುಃಖನ ಸುಖ ಸಬ ಜಾಯ ಸಂತ ಕೈ ದುಃಖನ ನರಕ ಮೇಹ ಪಾಯೇ ಸಂತ ಕೈ ದುಃಖನ ಮತ ಹೋಯ ಮಲೀನ ಸಂತ ಕೈ ದುಃಖನ ಶೋಭಾ ತೇ ಹೀನ ಸಂತ ಕೇ ಅತೇ ಕೌರ ಕಹನಾ ಕೋಯ ಸಂತ ಕೈ ದುಃಖನ ಥಾನ ಪ್ರಷ್ಟ ಹೋಯ ಸಂತ ಕೃಪಾಲ ಕೃಪಾ ಜೇ ಕರೈ ನಾನಕ ಸಂತ ಸಂಗ ನಿಂದಕ ಪೀತರೈ ಸಂತ ಕೇ ದುಃಖನ ತೇ ಮುಕ್ ಪವೈ ಸಂತನ ಕೈ ದುಃಖನ ಕಾಕ ಜೋ ಲವೈ ಸಂತನ ಕೈ ದುಃಖನ ಸರ್ಬ ಜೋನ್ ಪಾಯ ಸಂತ ಕೈ ದುಃಖನ ತ್ರಿಗತ ಜೋನ್ ಕಿರ್ಮಾಯ ಸಂತನ ಕೈ ದುಃಖನ ತೃಷ್ಣಾ ಮಹಜ ಲೈ ಸಂತ ಕೈ ದುಃಖನ ಸಬ ಕೋ ಛಲೈ ಸಂತ ಕೈ ದುಃಖನ ತೇಜ ಸಬ ಜಾಯೇ ಸಂತ ಕೈ ದುಃಖನ ನೀಚ ನೀಚಾಯ ಸಂತ ದುಃಖಿ ಕಥಾ ಕೋ ನಾಹಿ ನಾನಕ ಸಂತ ಪಾವೇ ತಾ ಹೋಯ ಪೀಗತ ಪಾಹಿ ಸಂತ ಕಾ ನಿಂದಕ ಮಾತ ತಾಯಿ
ਸੰਤਕਾਂ ਨਿੰਦਕ ਕਿੰਟੀ ਕੰਨਾ ਪਾਈ, ਸੰਤਕਾਂ ਨਿੰਦਕ ਮਾਂ ਤਿਆਰਾ, ਸੰਤਕਾਂ ਨਿੰਦਕ ਪਰਮੇਸ਼ੁਰ ਮਾਰਾ, ਸੰਤਕਾਂ ਨਿੰਦਕ ਰਾਜ ਤੇਹੀਨ, ਸੰਤਕਾਂ ਨਿੰਦਕ ਦੁਖੀਆ ਅਰਦੀਨ, ਸੰਤਕੇ ਨਿੰਦਕ ਕੌ ਸਰਵ ਰੋਗ, ਸੰਤਕੇ ਨਿੰਦਕ ਕੌ ਸਦਾ ਵਿਜੋਗ, ਸੰਤਕੇ ਨਿੰਦਾ ਦੋਖ ਮੈਂ ਦੋਖ, ਨਾਨਕ ਸੰਤ ਪਾਵੈ ਤਾਂ ਉਸ ਕਾ ਪੀ ਹੋਏ ਮੋਖ। ਸੰਤਕਾ ਦੋਖੀ ਸਦਾ ਪ੍ਰਿਤ, ਸੰਤਕਾ ਦੋਖੀ ਕਿਸੇ ਕਾ ਨਹੀਂ ਮਿਤ, ਸੰਤ ਕੇ ਦੋਖੀ ਕੌ ਡਾਨ ਲਾਗੈ, ਸੰਤ ਕੇ ਦੋਖੀ ਕੋ ਸਭ ਤਿਆਗੈ, ਸੰਤਕਾ ਦੋਖੀ ਮਹਾਂਕਾਰੀ, ਸੰਤਕਾ ਦੋਖੀ ਸਦਾ ਵਿਕਾਰੀ, ਸੰਤਕਾ ਦੋਖੀ ਜਨਮ ਮਰੈ, ਸੰਤ ਕੀ ਦੁੱਖ ਨਾ ਸੁਖ ਤੇ ਟਰੈ, ਸੰਤ ਕੇ ਦੋਖੀ ਕੋ ਨਾਹੀ ਠਾਓ, ਨਾਨਕ ਸੰਤ ਪਾਵੈ ਤਾਂ ਲੈ ਮਿਲਾਏ। ਸੰਤਕਾ ਦੋਖੀ ਅਧ ਬੀਜ ਤੇ ਟੁੱਟੈ, ਸੰਤਕਾ ਦੋਖੀ ਕਿਤੇ ਕਾਜ ਨਾ ਪਹੁੰਚੈ, ਸੰਤ ਕੇ ਦੋਖੀ ਕਉ ਧਿਆਨ ਭਰਮਾਈਐ, ਸੰਤਕਾ ਦੋਖੀ ਉਜੜ ਪਾਈਐ, ਸੰਤਕਾ ਦੋਖੀ ਯੰਤਰ ਤੇ ਥੋਥਾ, ਜੇ ਸਾਸ ਬਿਨਾ ਮ੍ਰਿਤਕ ਕੀ ਲੋਥਾ, ਸੰਤ ਕੇ ਦੋਖੀ ਕੀ ਜੜ ਕਿਛ ਨਾਹੇ, ਆਪਨ ਬੀਜ ਆਪੇ ਹੀ ਖਾਹੇ, ਸੰਤ ਕੇ ਦੋਖੀ ਕਉ ਨਾ ਰੱਖਣ ਹਾਰ, ਨਾਨਕ ਸੰਤ ਪਾਵੈ ਤਾਂ ਲੈ ਉਬਾਰ। ਸੰਤਕਾ ਦੋਖੀ ਇਉਂ ਬਿਲ ਲਾਏ, ਜਿਉਂ ਜਲ ਬਿਹੂਨ ਮਛਲੀ ਤੜਫੜਾਏ, ਸੰਤ ਕਾ ਦੋਖੀ ਭੁੱਖਾ ਨਹੀਂ ਰਾਜੈ, ਜਿਉ ਪਾਵਕ ਇੰਦ ਨਹੀਂ ਧਰਾਪੈ, ਸੰਤ ਕਾ ਦੋਖੀ ਛੁਟੈ, ਸੰਤ ਕਾ ਦੋਖੀ ਛੁਟੈ ਇਕੇਲਾ, ਜਿਉ ਵਾਰ ਤਿਲ ਖੇਤ ਮਾਹ ਦੁਹੇਲਾ, ਸੰਤ ਕਾ ਦੋਖੀ ਧਰਮ ਤੇ ਰਹਿਤ, ਸੰਤ ਕਾ ਦੋਖੀ ਸਭ ਮਿਥਿਆ ਕਹਿਤ, ਕਿਰਤ ਨਿੰਦਕ ਕਾ ਤੁਰੀ ਪਿਆ, ਨਾਨਕ ਜੋਤਿਸ ਪਾਵੈ ਸੋਇ ਥਿਆ। ਸੰਤ ਕਾ ਦੋਖੀ ਵਿਗੜ ਰੂਪ ਹੋਏ ਜਾਏ, ਸੰਤ ਕੇ ਦੋਖੀ ਕੋ ਦਰਗਹਿ ਮਿਲੇ ਸਜਾਏ, ਸੰਤ ਕਾ ਦੋਖੀ ਸਦਾ ਸਹਿਕਾਈਐ, ਸੰਤ ਕਾ ਦੋਖੀ ਨਾਮ ਰਹਿ ਨਾ ਜੀਵਾਈਐ, ਸੰਤ ਕੇ ਦੋਖੀ ਕੀ ਪੂਜੈ ਨਾ ਆਸਾ, ਸੰਤ ਕਾ ਦੋਖੀ ਉੱਠ ਚਲੈ ਨਿਰਾਸਾ, ਸੰਤ ਕੈ ਦੋਖ ਨਾ ਤਿਸ਼ਟੈ ਕੋਈ, ਜੈਸਾ ਭਾਵੈ ਤੈਸਾ ਕੋਈ ਹੋਏ, ਪਿਆ ਕਿਰਤਨਾ ਮਿਟੈ ਕੋਈ, ਨਾਨਕ ਜਾਣੈ ਸੱਚਾ ਸੋਏ, ਸਭ ਘਰ ਤਿਸਕੇ ਉਹ ਕਰਨੈ ਹਾਰ, ਸਦਾ ਸਦਾ ਤਿਸਕਾ ਨਮਸਕਾਰ, ਪ੍ਰਭ ਕੀ ਉਸਤਤ ਕਰੋ ਦਿਨ ਰਾਤ, ਤਿਸੇ ਤਿਹਾਉ ਸਾਸ ਗਿਰਾਸ, ਸਭ ਕੁਛ ਵਰਤੈ ਤਿਸਕਾ ਕੀਆ, ਜੈਸਾ ਕਰੇ ਤੈਸਾ ਕੋਥੀਆ, ਆਪਣਾ ਖੇਲ ਆਪ ਕਰਨੇ ਹਾਰ, ਦੂਸਰ ਕੌਣ ਕਹੇ ਵਿਚਾਰ, ਜਿਸਨੂੰ ਕਿਰਪਾ ਕਰੈ ਤਿਸ ਆਪਣ ਨਾਮ ਦੇ, ਬਡਭਾਗੀ ਨਾਨਕ ਜਨ ਸੇ ਸਲੋਕ, ਤਜੋ ਸਿਆਨ ਪ੍ਰਸੁਰਜਨ ਹੋ, ਸਿਮਰੋ ਹਰ ਹਰ ਰਾਏ, ਏਕ ਆਸ ਹਰ ਮਨ ਰੱਖੋ, ਨਾਨਕ ਦੂਖ ਪਰਮ ਪਉ ਜਾਇ ਅਸ਼ਟਪਦੀ। ਮਨ ਕੀ ਟੇਕ ਬਿਰਤੀ ਸਵਜਾਨ, ਦੇਵਨ ਕੋ ਏਕ ਹੈ ਭਗਵਾਨ, ਇਸਕੇ ਦੀਏ ਰਹਿ ਅਗਾਏ, ਪੂਰਨ ਤ੍ਰਿਸ਼ਨਾ ਲਾਗੇ ਆਏ, ਮਾਰੇ ਰਾਖੇ ਏਕ ਆਪ, ਮਾਨੁਕ ਕਿਸਨਾ ਹੀ ਹਾਥ, ਤਿਸਕਾ ਹੁਕਮ ਬੂ ਸੁਖ ਹੋਏ, ਤਿਸਕਾ ਨਾਮ ਰਖ ਕੰਠ ਪਰੋਏ, ਸਿਮਰ ਸਿਮਰ ਸਿਮਰ ਪ੍ਰਭ ਸੋਏ, ਨਾਨਕ ਵਿਘਨ ਨਾ ਲਾਗੇ ਕੋਏ, ਉਸਤਤ ਮਨ ਮੈਂ ਕਰ ਨਿਰੰਕਾਰ, ਕਰਮਨ ਮੇਰੇ ਸਤ ਵਿਵਹਾਰ, ਨਿਰਮਲ ਰਸਨਾ ਅੰਮ੍ਰਿਤ ਪੀਓ, ਸਦਾ ਸੁਹਿਲਾ ਕਰਲੇ ਜੀਓ, ਨੈਨੋ ਪੇਖ ਠਾਕੁਰ ਕਾ ਰੰਗ, ਸਾਧ ਸੰਗ ਬਿਨ ਸਹਿ ਸਭ ਸੰਗ, ਚਰਨ ਚਲੋ ਮਾਰਗ ਗੋਬਿੰਦ, ਮਿੱਟੇ ਪਾਪ ਜਪੀਏ ਹਰ ਬਿੰਦ, ਕਰ ਹਰ ਕਰਮ ਸਰਵਨ ਹਰ ਕਥਾ, ਹਰ ਦਰਗਹਿ ਨਾਨਕ ਪੂਜਨ ਮੱਥਾ, ਬਡਭਾਗੀ ਤੇ ਜਾਨ ਜਗ ਮਾਹੇ, ਸਦਾ ਸਦਾਰ ਕੇ ਗੁਣ ਗਾਹੇ, ਰਾਮ ਨਾਮ ਜੋ ਕਰੈ ਵਿਚਾਰ, ਸੇ ਤਨਵੰਤ ਕਨੀ ਸੰਸਾਰ, ਮਨ ਤਨ ਮੁਖ ਬੋਲੇ ਹਰ ਮੁਖੀ, ਸਦਾ ਸਦਾ ਜਾਨੋ ਤੇ ਸੁਖੀ, ਇਹ ਕੋਈ ਏਕ ਏਕ ਪਛਾਣੈ, ਇਹ ਤੁਤ ਕੀ ਓ ਸੋ ਜੀ ਜਾਣੈ, ਨਾਮ ਸੰਗ ਜਿਸ